0: ಕಣ್ಣಲ್ಲಿ ಇದಕ್ಕೆ ಅಲ್ಲ ರಾಮ್ ಇದಕ್ಕೆ ಅಲ್ಲ ಬೆಸುಗೆ ಇದಕ್ಕೆ ಅಲ್ಲ ಚೌಟಿ ಇದಕ್ಕೆ ಅಲ್ಲ
1: ಹೋಗ್ತಿರೋ ಬಿಚ್ಚುಕ್ಕು ಜೋಂದೆ ಸಂಡೇ